ಜಮಬದ ಮಬದರಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ಧನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದ ನಿ ಗರಿ ಧನಿ ಧರಿ ಧನಿ ದಬ ದಾನಿ ದಬ